0: ಚಮಚೇಮಹೇ
1: ಅಮುತ್ರ ಭೂಜಾದ ದಗದ್ಯಮಸ್ಯ ಬೃಹಸ್ಪತೇ ಅಭಿಷಸ್ತೇರ ಮುಂಜಃ
0: ಸ್ಯೌಹತಾಮಸ್ತಿನ ಮೃತ್ಯುಮಸ್ಮ ದೇವಾನಾಮಗ್ನೇ ಭಿಷಜಾಚೇ ಭಿಷೇ
1: ಹರಿಗುಂ ಹರಂ

0: ಚಕ್ಷಸಂತ್ವ ಹಮಿಷಾ ವಿಧೇಮ
1: ಮಾನೋ ಮಹಾಂತ ಮುತಮಾನೋ ಅರ್ಧಗಂ ಮಾನ ಉಕ್ಷಂತ ಮುತಮಾನ ಉಕ್ಷಿತಂ
0: ಮಾನೋ ವಧೇ

0: ಕ್ರಮ ಜಿಕ್ವಯ ಗುರುಮನ ಶೋಭಾ ಪ್ರಯೂತಿ ದೇವಹೇಡನ
1: ಬಾಜೋನೋ ಅವೇದ ನಾಯತೆ ತಸ್ಮಿನ್ ತದೇನೋ ಬಸವೋ ನಿಧಿ.

0: ಬುಧ್ಯಂತ ಜ್ಯೋತಿರಹಂ ವಿರಜಾಮಿ ಪಾಪ್ಮ ಭೂಯ ಸಗ್ಗಸ್ವಾಹ
1: ಅಗ್ನಗೆ ಸ್ವಾಹ
0: ದೇಭ್ಯೋ ದೇವೇಭ್ಯ ಸ್ವಾಹ
1: ಭೂಮಾಯ ಭೂಮಾಯ ಸ್ವಾಹ
0: ಸುರಕ್ಷಿತಯೇ ಸ್ವಾಹ
1: ಸುದಕ್ಷಿತ

0: ಕುಟುಂಬಸ್ತಮೂರ್ತಿಸುತ್ವಂ
1: ವಶತ್ಕಾರಸ್ತ್ವಮಿಂದ್ರಸ್ತ್ವಗುಂ ರುದ್ರಸ್ತ್ವಂ ವಿಷ್ಣುತ್ವಂ ಬ್ರಹ್ಮತ್ವಂ ಪ್ರಜಾಪತಿ
0: ಸದಾ ಪಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವ

0: ಪರಮದ್ಯ ಸಗ್ಗೋಸ್ತಂ
1: ತತ್ರಾವಿದಕ್ರಂ ಗಗನಂ ವಿಶೋ ಗತಸ್ಮಿನ್ ಯದಂತಸ್ತದುಪಾಸಿತವ್ಯಂ
0: ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ
1: ಅಸ್ಯ ಪ್ರಗುದಿಲೀನಸ್ಯ ಯಪರಸ್ಸ ಮಹೇಶ್ವರಃ
0: ಓಂ ದತ್ಸತ್.

ಮುರುಘ ಹರೋಕರ ಶಿವಚರವನ ಭವ ಷಣ್ಮುಖನಾಥ ಗುರುಚರವನ ಭವ ಷಣ್ಮುಖನಾಥ ಶಿವಚರವನ ಭವ ಷಣ್ಮುಖನಾಥ ಗುರುಚರವನ ಭವ ಷಣ್ಮುಖನಾಥ ಸಾಯಿನಾಥ ಪಾತಿರ ಕಾರ್ತಿಕೇಯ ಪಾಡುವ ಸಾಯಿನಾಥ ಪಾತಿರ ಕಾರ್ತಿಕೇಯ ಪಾಡುವ ಮುರುಘ ಮುರುಘ ಬರಿವೇಲ.

ಸಮಮನು ಗಂಗಾ ಸ್ನಾನ ಸುಖಮ ಕರ್ದಮ ದುರ್ವಿಷಯ ಕೂಪ ಸ್ನಾನ ಸುಖಮ ಮಮತ ಬಂಧನಯುತ ನರಸ್ತುತಿ ಸುಖಮ ಸುಮತಿ ತ್ಯಾಗರಾಜನುತನ ಕೀರ್ತನ ಸುಖಮ ನಿಜಮುಗ ಪಲ್ಕು ಮನಸಾ.